0: ಅನ್ಕೊಂಡು ತಪ್ಪಲಿ ಇದು.
1: ಯು ಗಿವ್ ಎನಿ ನೇಮ್ ಟು ಗಾಡ್
0: ಅಲ್ಲಾ ಬುದ್ಧ ಅನ್ಕೊಂಡು ಜೊರಾಸ್ಟ್ರೀಮ್ ಅನ್ಕೊಂಡು ರಾಮಾನಂಡಿ ಕೃಷ್ಣಾನಂಡಿ.
1: ಯು ಗಿವ್ ಎನಿ ನೇಮ್ ಟು ಯೋರ್ ಗಾಡ್ ಅಲ್ಲಾ ಜೀಸಸ್ ರಾಮ ಕೃಷ್ಣ ಜೊರಾಸ್ಟರ್
0: ಇಂಟು ಎಟ್ಟಿ ಭೇದಮ್ಲು ಲೇದು
1: ನೋ ಡಿಫರೆನ್ಸ್ ವಾಟ್ಸ್ ಎವರ್
0: ವಾಟಿನಿ ಮೀ ತಲ್ಚುಕುಂಟು ಮೀ ಗುಣಮನ್ನು ಚಕ್ಕಗಾ ಪವಿತ್ರಮೈನ ರೀತಿಗೆ ಮಾರ್ಚುಕೊಂಡು
1: ಥಿಂಕಿಂಗ್ ಗಾಡ್ ಆಫ್ ಯೋರ್ ಚಾಯ್ಸ್ ಮೇಕ್ ಯುವರ್ ಲೈಫ್ ಸೇಕ್ರೆಡ್ ಅಂಡ್ ಫಾಲೋ ದ ಕರೆಕ್ಟ್
0: ಮುಖ್ಯವಾಗಿ ಸ್ವಾಮಿ ವಿಷಯಂಲೋ ಮಾತ್ರವು ಎಲ್ಲಾಂಟಿ ದೀನಿಕಿನೇ ಅವಕಾಶವೇ ಕೊಡದು.
1: ಇನ್ ರೆಸ್ಪೆಕ್ಟ್ ಆಫ್ ಸ್ವಾಮಿ ದೇರ್ ಆರ್ ನೋ ಡಿಫರೆನ್ಸಸ್ ಅಟ್ ಆಲ್.
0: ಈ ಸತ್ಯಸಾಯಿ ಸಂಬಂಧಮೈನಟುವಂತಿ ವಿಷಯಂಲೋ ಕಾಲದ ಗುರಿಂಚಿ ತಲವರಕು ಸ್ವಾರ್ಥಮೇ ಲೇದು.
1: ಇನ್ ರೆಸ್ಪೆಕ್ಟ್ ಆಫ್ ಸತ್ಯಸಾಯಿ ಫ್ರಮ್ ಟಾಪ್ ಟು ಟೋ ದೇರ್ ಇಸ್ ನೋ ಟ್ರೇಸ್ ಆಫ್
0: ಸೆಲ್ಫ್.
1: You follow whatever
0: that is good for you, good for you, good for you.
1: Everything is good for you, good for you.
0: మీరు అనుసరించి
1: you follow
0: ఆనందించి
1: be happy
0: అందరికి అంచి పెట్టండి
1: and share with everybody.
0: అది నేను ఆశించేది.
1: That's what Bhagwan expects.
2: You are listening to how the teachers of Sai schools were being answered and guided graciously by the teacher of teachers Bhagwan Baba during the valedictory function of the first Sai Schools conference on 21st November 2001.